ಹರ್ತ್ಯಾಯ ರಂಗರತ್ನ ಹಾರಂಗರತ್ ಹರ್ತ್ಯಾವೋ ಹರಪ್ರಭ ಸತ್ ಗುರ್ಬಚನಿ ಹರಪ್ರಭ ಜಾಣೆಯ ಸಬ್ ಹರಪ್ರಭ ತೇ ಉತ್ಪತ್ ಹರಹಾವ್ ಜಿನ್ಕೋ ಪೂರ್ವ ಲಿಖಿಆ ತೇ ಆಯ ಮಿಲೇ ಗುರ್ಪಾಸ ಸೇವಕ ಪಾಯೇ ಬಣಜಾರ್ಯಾ ಮಿತ್ರ ಪುರ ਹਰ ਗਲ ਨਾਮ ਪ੍ਰਗਾਸ ਤਨ ਤਨ ਵਣਜ ਵਪਾਰੀਆ ਜਿਨ ਵੱਖਰ ਲੱਦੇੜਾ ਹਰ ਰਾਸ ਗੁਰਮੁਖਾਂ ਦਰਮੁਖ ਉਜਲੇ ਤੇ ਆਏ ਮਿਲੇ ਹਰ ਪਾਸ ਜਨ ਨਾਨਕ ਗੁਰ ਤਿਨ ਪਾਇਆ ਜਿਨ੍ਹਾਂ ਆਤੁੱਠਾ ਗੁਣਤਾਸ ਹਰ ਧਿਆਵੋ ਸਾਜ ਗਰਾਸ।

ಅಸ್ನಿ ಮೇರೇ ಮನ ಮನಸ್ಸು ಸೇವಿಗೇಹ ಅಲಖ ಅಪೇವಿಗೇಹ ತಾಸು ಪ್ರೀತ ಕರಹ ಬಿನ್ಸ ನ ಜಾಯೇ ಮರಹ ಗುರ್ತೇ ಜಾನ್ಯಾ ನಾನಕ ಮನ ಮಾನ್ಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಏಕ ಓಡ್ ಗೌಹ ಗುರ್ತಾ ಶಬ್ದ ಕಹೋಹ ಆಗ್ಯಾ ಸತ್ ಸಹೋಹ ಮನೆ ನಿಧಾನ ಲಹೋಹ ತುಖೆ ಸುಮಾಯಿಗೆ ಮೇರೇ ಮನ ಹರಹಾವ್ ಜೀವಿತ ಜೋ ಮರೇಗ ದುತ್ತರ ಸೋ ತರೇಗ ಸಬ್ ಕೀ ರೇನ್ ಹೋಯೇಗ ನಿರ್ಪೌ ಕೌ ಸೋಯೇಗ ಮಿಟೇ ಅಂದೇಸ್ಯಾ ಸಂತ ಉಪದೇಸ್ಯಾ ಮೇರೇ ಮನ ಜಿ ಜನ ನಾಮ ಸುಖ ತೇಸ ನಿಕಟ ನ ಕದೇ ದುಃಖ ಜೋ ಹರ ಹರ ಜ ಸುನೇಗ ಸಬ್ ಕೋ ಮನ್ನೇಗ ಸಫಲ ಸು ಆಯಾ ನಾನಕ ಪ್ರಪಾಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಮೇರ ಹರ್ಜ ಗಾಯೇ ಹಾ ಪರಮ ಪದ ಪಾಯೇ ಹಾ ಹುಆರಾ ಜೋ ಬಿದ್ದೇ ಹಾ ತಾ ಕೋ ಸಗಲ ಸಿದ್ದೇ ಹಾ ಅನದನ ಜಾಗ್ಯಾ ಹಾ ನಾನಕ ಬಡ ಭಾಗ್ಯಾ ಮೇರೇ ಮನ ಹರಹಾವ್ ಸಂತ ಭಗತ್ ಹೋಯೇ ಹಾ ದುರ್ಮದ ಖೋಯೇ ಹಾ ದಾಸ ರೇನ ಹೋಯೇ ಹಾ ವ್ಯಾಪೇ ದುಃಖ ನ ಕೋಯೇ ಹಾ ಭಗತಾ ಸರಣ ಪರ ಹಾ ಜನ್ಮ ನ ಕದೇ ಮರ ಹಾ ಅಸ್ತ್ರ ಸೇ ಪಯೇ ಹಾ ಹಾಡ